ಸಜ್ಜನ ಮಾನ ತನಕೇತನ ಕನಕಾಂಬರ ತರಳದ ಮಕುಟ ಕುಂದಲ ಹರಾಜಿದ ಹರೇ ಜನುಜುಳೆ ಹೊಗಡಗ ಸಾಗರ.

ಹಿತಃ ಉತೈನಂ ಗೋಪಾ ಅದೃಶನ್ನದೃಶನ್ನುದಹಾರ್ಯಃ ಉತೈನಂ ವಿಶ್ವಾಭೂತಾನಿ ಸದೃಷ್ಟೋ ಮೃಡಯಾತಿನಃ ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಢುಷೇ ಅಥೋ ಯೇ ಅಸ್ಯ ಸತ್ವಾನೋ ಹಂತೇಭ್ಯೋ ಕರನ್ನಮಃ ಪ್ರಮುಂಚ ಧನ್ವನಸ್ತ್ವಮುಭಯೋರಾತ್ನಿಯೋರ್ಜಾಂ ಯಾಶ್ಚ ತೇ ಹಸ್ತ ಇಶವಃ ಪರಾ